0: ba masa o kana kono wa o kana fm ru ba top na ta ba dira tege ta ba dira ne ko kana fm ru ba top ni na jita ko mi sta chama ne ka bomo ge da gi hare ho de radi kirira mu de nya wa mo de to ge diogo to ine kirira to ge diogo to ine kirira to ge diogo to ine kirira to ge diogo to ine kirira kona ma udo ma ge mo no ma han kete as far as ke do ge gu to show business concerned mo alex makideo you are in our thoughts and prayers ne mutagazaji mwenzangu mawira maya tukirutaga niwe mwona atamata kora kwa na challenge gotire wiro tari challenge alu Alex Mwakide umemereke wakura di muko state kedu gegwito matomake tura hoya gai nigu kogea na kedu gegwito alternative kana kehonia na kwa hida dede nila agitumira Tomasini tuiho Tomasini ara ugira ni very expensive digu shiria ni adoi gema gafford gashiri girima gana mana maadha ate na otu ukehoka maudono magudhi magirite na oroho Guardian Ejo ni umwe wa aini kana artist ara maragete tu hedi ya kuruguli kionaki gea Vision 2060 na nejira kakumu igua hado kikono mtu imenya kuda lutaga besa siya kera ugire mahudhiro make ma omweri ni maso unagiria kuma medio ni umwe na nuthu ake ogerera expenses sige kogwa na kia kaku hudhiro kuma shirigi milioni igire milioni igire omwali ni guwara tuwelire anyway Esther Musira you are very expensive Esther Musira you are very expensive mahudhiro maamwali mogima 1M na 1.5 hauguo ogerera maundu maya mage here and there ni ithia guguo nginya milioni igire ruga kirugo mundu ucio kaya githuko makake athuko magasigana mwali mugima etrisi agatho ni ukore mwana wage thiga ni dakona dadora dadaguriti maketa tembu taboni sana ni mondi kawatiri thegi mundu gwito samara maina mataigo na wendi dakona jonte susi boy wekule keno 87 mundu gwito koigwa ndu wekule makwa magumu na wera ugwe mutaboni sana ruiro tembu taboni sana gwa kairo ucio ni mundu gwito Esther Karanja ona wendi dakona john waka headman thegi ujroge duta wekule mwana waka hawa wester jroge kaminyi meka nikithika jiri waka hawa gware na dole the marathi na bere komenyithia makire mutaboni sana ndu ni gira theine wa ikereka rĩa mũthia na rĩrĩ nĩ ikereka rĩrĩa njũĩ ũgwetereire na njĩra nene nĩ ikereka rĩrĩa ũgwetereire na hĩkĩ kĩnene tondũ gũkĩrĩ mũndũ ũtarĩ na ciringi 50 gũcoka na thĩ kwĩna mũndũ ũtarĩ na ciringi 50 gũcoka na thĩ no ndangĩte ciringi 20 gũcoka na thĩ thĩinĩ wa thimũ yake nĩ njũĩ nĩ mũgwetereire ha mũno na twĩna ndagĩka 20 nĩ njũĩ nĩ mũgwetereire mũno haha na twĩna ndagĩka 20 nĩ ũndũ wa mũndũ ũrĩa ũngĩkorwo na kuma ciringi 20 gũcoka na thĩ rĩngĩ we wĩna ciringi 20 gũcoka na thĩ wĩna ciringi 20 gũcoka na thĩ na no ũkĩenda gũkĩgeria no wende gũthaka onawe wone kana nĩ ũkũinũkana kĩndũ no wende kũgeria na no wende gũthaka wone kana nĩ ũkũinũkana kĩndũ ũkũnjĩtĩkĩria tu niĩ heana ciringi 15 ciringi 15 ciringi 15 ciringi 15 nĩgetha tũhote kũhe andũ aingĩ biũ mbeca nĩgetha tũhote kũhe andũ aingĩ biũ mbeca ndagĩka ici cia mũthia nĩ ũndũ wa mũndũ ũgwĩcokagia na mũndũ ũkũigua gatatigwo na thutha tondũ ndakiuma na ciringi 50 rĩu kamweke nĩko gaka wĩna ciringi 20 ciaku gũcoka na thĩ wĩna kĩbaũ gĩaku gũcoka na thĩ wĩna kĩbaũ gĩaku gũcoka na thĩ nĩ ngwenda tũkĩonjorithie gĩtuĩka ciringi 15 ũgũkĩoya thimũ yaku ngĩrĩkia ndigũtinda ha mũno tondũ nĩ njũĩ olidĩ nĩ wĩthagathagĩte na nĩho ũgwetereire rĩu koguo no kũingĩra ũthiĩ thĩinĩ wa star 406# ũgũthiĩ thĩinĩ wa star 406# ũgũthiĩ thĩinĩ wa star 406# ona wathiĩ thĩinĩ wa star 4.63# ũthiĩ thĩinĩ wa box number 1 ũthiĩ thĩinĩ wa box number 1 ũthiĩ thĩinĩ wa box number 1 nĩ ũgũgĩkora mĩkariĩ hau ndakwĩrire ĩno nĩ andũ arĩa matendaga gũtĩki riski nene nĩ ũndũ wa mũndũ ũrĩa ũtendaga gũtĩki riski nene atĩ gwĩcagũrĩra wĩcirie box ĩno rĩu waha olidĩ nĩ wĩrĩtwo wathiĩ wacagũra box number 1 nĩ ũgũkora ciringi 15 hau ndũgakĩire ciringi 15 ririkana twĩ wikendi you know what shiringi ngiri ikumi na ithano cingika nä njå ä nä atä ciringi ngiri ikumi na ithano ingä gwä kä ra na ndå gakäriganä rwo må thä nä Friday nä weekend koguo nä ngwenda woe thimä yaku ngä rä kia nä ngwenda woe thimä yaku ngä rä kia nä ngwenda woe thimä yaku ngä rä kia tå thiä thä inä wa star 406# ngä rä kia nä ngwenda woe thimä yaku woya thimä yaku å thiä thä inä wa star 406# wathiä thä inä wa star 406# thiä thä inä wa box number 1 now o ta å rä a tå gä kaga ona å ngä korwo ndagä ka hatirä ona å ngä korwo ndagä ka hatirä ona mbeca ti nyingä å guo må no ndingä kegera andå twendi ndingägera andå twendi ciringi ngirithate o ta å rä a tuä kaga tå kä ambä rä ria nduru yothe andå twendi a mbere reke ndä mahe haki yao ndikwenda kå matunya haki yao ndikwenda kå matunya haki yao koguo andå twendi a mbere maragä å ka makä oe o må ndå ciake ciringi ngirithate ngäaria å guo olidä nä å ngä thiä te thä inä wa star 406# ngäaria å guo olidä nä å ngä thiä te thä inä wa star 406# ndä renda gå coka rwä mbo-inä no itanacoka rwä mbo-inä rä andå erä atatå ana atano aya marambä rä ria na ciringi ngiri mĩrongo ĩtatũ tå rauga å rathaka na ciringi ciaku twendi gå coka na thä å rathaka na ciringi ciaku 20 bomba gå coka na thä koguo nä wega ona wambe å thiä å rore thä inä wa mpesa yaku nä wega å thiä å rore thä inä wa mpesa yaku kana no å korwo na ciringi twendi gå coka na thä wä na kä bao gå coka na thä ndå gå tinda å kä gå mä ra må no ciringi icio twendi ona waciga hau itingä kå gå rä ra nginya kangumu 20 bob itingä kå gå rä ra nginya kangumu rä u rä tondå twä weekend rä no nyende å enjoy weekend yaku wega no nyende å enjoy weekend yaku wega wä na mbeca må huko andå arä a maratwambä rä ria ha ta må ndå å gwä two Florence rä ndä na ciringi ngiri 30 tå renda andå twendi a mbere tå renda andå twendi a mbere mambe mainå kana ciringi ngiri thate andå twendi a mbere mambe mainå kana ciringi ngiri thate nä getha acio angä tå kä mahe ciringi ngiri ikumi na ithano tå gä kä hinga no wende mbeca ici å ngä korwo nä å rathikä rä ria ndagä ka ĩno ona niä aha ndigå tigwo na thutha å gå thiä thä inä wa star 406 no må thä no må haka nyinå ke na mbeca thengio må ndå å gä two Alice we ciringi ngiri 30 wĩnacio å thiä å cagå re box number 1 arä a marorian box nä rä kå å racagå ra box number 1 å racagå ra box number 1 å racagå ra box number 1 å korio kana nä å kwenda kå gatwo ciringi twendi ithiä kå rä a gwa Captain Limited na kwä ra ririkana å rathaka na kuma ciringi twendi gå coka na thä å rathaka na ciringi twendi gå coka na thä a star 406 å gå thiä thä inä wa star 406 å gathiä thä inä wa box number 1 å gathiä thä inä wa box number 1 å gå thiä thä inä wa box number 1 å gå thiä thä inä wa box number 1 ndågacenjie box ä yo å thiä thä inä wa box number 1 å thiä thä inä wa box number 1 å thiä thä inä wa box number 1 wone å rä a gå gå ikara niä no ndä rang'ang'ana mwena å yå å ngä onawe mwena å rä a å ngä ngwä hoka no å rang'ang'ana star 406 andå arä a marathiä na mbere kwamå kä ra ciringi ngiri thate asanteni sana ndarona tå kinyä tie andå anana å guo nä tå tigä tie andå angä ikumi na erä nä tå tigä tie andå angä ikumi na erä nä tå tigä tie andå angä twerobu nä tå tigä tie andå angä twerobu å gå thiä thä inä wa star 406 å gå thiä thä inä wa star 406 å gathiä thä inä wa box number 1 ririkana na twarä kania na andå a ciringi ngiri thate kä rä a gä kå rå mä rä ra nä andå arä a makuinå ka na ciringi ngiri ikumi na ithano ciringi ngiri ikumi na ithano ciringi ngiri ikumi na ithano bata no kå ririkana uratha kana shiringi 20 gucoka na the mudu gwito Samantha, Dominic, Daniel, Esther, Phyllis, Paul, mudu gwito Beatrice, Monica, Rosa, Jen, Radia, Grishon, Nyabura, Peter, Gladys, Margaret, Laban, Stephen, Frederick, Mary, Margaret, Michael, mudu gwito Teresia, mudu gwito Amoyo, John, Victor, Wainaina, Patrick, Cecilia, Esther, Mary, Jacqueline, Wajikwa, Yuba, Miriam, Bran, na Cecilia, Asio, the niando, maigirete kodoko. No dadho mamali toma umuode niku nyito da nyito neke ya. Gito mineke, darona adwaigi haudona adwaigi madhakite litalemwe peke ake. Adwaigi madhakite litalemwe peke ake. Adwaigi madhakite litalemwe peke ake. Kwa utagitha kalitalegi nalegi nalegi. Todo urake fatara of shirigi. Imagine urafatara of shirigi. 22 usho kanadhi. Urafatara shiringi 22 gucoka na the ungega guthaka maita meri ona matatu ona mananiki andu acio ingi ndathoma hau ni rita rimwe coka ho rigi na rigi na rigi ni ndagutigira kindu gigwitwo munyaka wa kuinuka na kindu muthenya wa umuthi uguthie thiini wa *406# warikia gwikaguo thie thiini wa box number 1
1: Apo Ken FM, Dakaria Roshine Roaku.
2: Oyone moda nyamuero.
1: Tiriria go Ken FM. The morning kickstart na Rafael Wakiritu.
3: Good morning na karibu sana.
4: Ni kaikareta haria hadi hata